nyame hyira mo papa ye nyame na mo so a wo ye ma nnom to wo nyame hyira mo